031032561271 ಬಾನೆ ತಾಸು ನೀ ಪನೆಲ ಟೆಲಿಫೋನ್ ಕಾಲ್ ಕವಲಿಸಿ 0037 3251 7 ಪನೆ ಮುಕಮ್ಮಲ್ ಜಿಮ್ಮವಾರೆ ಸರಿ ಉದಾಸಿ ಪ್ರಾಡಕ್ಟ್ ಕಮ್ ಜಿ ಬಿಲಿಕಿ ಇಂಡಿಯಾನಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ ತಾ ಜುಸರ ಬಾರ ಇಸ್ತೇಮಾಲ ಒಲಿಸಿ ತಾ ಸುಬ ಕಮ್ ಕಾರ್ ಬಾಂದ್ರ ಅವಸಿ ಶಿ ತಾ ಉಸ್ತ ಮಸ್ಲಿ ವಸಾಯಿಲ್ ಸಿದಿ ಆಗ ಜಾನ್ ಸರ್ ನೋಟ್ ಕವಲಿಸಿ ತಾ ಉಸ್ತ ವಾಯ ಮಖ ಯೋ ಜಾನ್ ಸರ್ ಲಿಸ್ಟ್ ಕಿ ದಗ ಅಡ್ರೆಸ್ ನೋಟ್ ಕಿ ದಗಿನ ಅಡ್ವಾನೆ ದೇ ಸು ಮೆಸೇಜ್ ವಾಯ ಮಚಿ ಆನ್ಸರ್ ಹೇ ವೇಟ್ ಯೋ ಪಿರ್ ಅಫ್ಸೋಸ್ ಚುಪ್ ಕಿಸಿ ಬತಾವು ನಾ ಮಣ ಲೆಕ್ಕದ ಖಬರ್ ಅದ ಲಿಸ್ಕಿ ಲಿಸ್ಕಿ ದರ್ತಪ್ಪ ಚುಪ್ಕಿ ಚುಪ್ಕಿ ಸಿರತು ವಾಯಮ ನಾಸಿ ನಶಿ ಮಗವಲೆ ಹಾ ಕರಪ್ಷನ್ ನಶಿ ಮಗವಲೆ ಹಾ ಬಿಲ್ಕುಲ್ ಚಿಕಮ್ ದಿನ ಹಗಾರು ಇಪ್ಪತ್ತು ನಶಿ ಮಗಸ್ತಿ ಹಾ ಸಹಿ ಭಾಯಿ ಸವಾಲ ಕಾ ಜವಾಬ್ ಹೇ ಅಚ್ಚಾ ದೋಸ್ತ್ ಔರ್ ಜೋ ಅಚ್ಚಾ ದೋಸ್ತ್ ಆಪ್ಸಿ ದೂರ್ ಹೋ ಜಾಯೇ ತೋ ಫಿರ್ ಕ್ಯಾ ಕಹೋಂಗೇ ಯೋಶಿರ್ ಮಾತಿ ಅದೇ ಈಗ ನಚಿ ಮೀನಾ ಯಹಮ್ ರಾಜರ ಕಡೆ ಜಂಗ್ ಯಹಮ್ ಕಡೆದೆ ಮೀನಾ ಯಹಮ್ ರಾಜರ ಕಡೆ ಜಂಗ್ ಯಹಮ್ ಕಡೆದೆ ಚಾಚಿ ವಜಲ್ ಯಮ ಹಗೋರ ಮಾನೆ ನಂಗ್ ಕಡೆದೆ ಮೀನಾ ಯಹಮ್ ರಾಜರ ಕಡೆ ಜಂಗ್ ಯಹಮ್ ಕಡೆದೆ ಚಾಚಿ ವಜಲ್ ಯಮ ಹಗೋರ ಮಾನೆ ನಂಗ್ ಕಡೆದೆ ದುಶಾಲು ವಕ್ಡೀರ್ ಖಲಕ್ ಮೌನು ಬಮಾ ದುಶಾಲು ವಕ್ಡೀರ್ ಖಲಕ್ ಮೌನು ಬಮಾ ಸಖ್ತ ಹಾಲಾತ್ ಗಿರ್ ಚಾ ಜಮಾನ ಸಂಗ್ ಕಡೆದೆ او زما د قتل په الزام کې چرتګیر نشي زما د قتل په الزام کې چرتګیر نشي د لاس نکري جو د وینو بشان رنگ کړي دي

ಅಚಾನಕ ಸಿಕ್ಕಿಮ ಗಾನ ದರ್ಬನವರು ಗಾನೆ ಹೊಡೆಯರಿಸುತ್ತಿದ್ದರು ಸರ ಹೊಸರಿ ಮನೆ ಸಿಕ್ಕಿಮ ಗಾನ ದರ್ಬನವರು ಹೇರ್ದಾಯ ದಾಸುಗಿ ಗನ ದಗಾಯ ಕನಾರ ಸರ ಊರು ಬೇಸೆ ಸ್ಪಿನ್ ಜಾನಾನ್ ಮೆಸ್ಸಕ್ಕ ಸಂಗ್ ನಾ ಲೋಡೋ ಸ್ಪಿನ್ ಜಾನಾನ್ ಸ್ಪಿನ್ ಜಾನಾನ್ ಚಿಕಿಮ್ ದೇಖನಾ ದಾ